ಹಾರ್ ಕೂಡ ಮಂಡಪ ಕೂಡ ಮಾಡಿ ಕೂಡ ಬೇಸನ ಹಾರ ಕೂಡ ಸೋಣ್ಣ ಕೂಡ ರೂಪ ಕೂಡ ಪೆನ್ನ ಹಾರ್ ಕೂಡ ಕಾಯ ಕೂಡ ಕಪ್ಪಡ ಕೂಡ ರೂಪ್ಯಪ್ಪ ಕೂಡ ಮಿಯಾ ಕೂಡ ಬಿಬಿ ಖಪ ಹೋಯ್ ಖಾರ್ ಕೂಡ ಕೂಡ ಲಗ ಬೇಸರಿಯಾ ಕರ್ತಾ ਕਿਸ ਨਾਲ ਕਿਚੇ ਦੋਸਤੀ ਸਭ ਜਗ ਚੱਲ

0: ಭರಪೂರ
1: ಆದಿ
0: ಶೋಭಾ ಕಾ ನಾಹಿ ಅಂತ
1: ಸದಾ
0: ಆದಿ ಶೋಭಾ ಉಚ್ಚೇ ಉಚ್ಚಿ
1: ಶೋಭಾ ಮುಚ್ಚಿ
0: ಆದಿ ಶೋಭಾ